0: searchlight.
1: Let the nanne mobi mai apage.
2: ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ್ತ ಹಂದುನಾದೊನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯ್.

0: ಬೇಡವೇ, ಆದರೆ ಬೆದಾಗಣ್ಣ ಓನೆಮನ ಸತೆಯ ದಿನ ದವಲ್ ಎಕೇದ ಹತರ ಬೆದಗ.
1: Overtime beats with Jami.

0: ರಾಜಮಹಾವಿಹಾರಯ
1: ಸ್ವಾಧೀನ ರೂಪವಾಹಿನಿ ಮಾಧ್ಯಚಾಲಯ ಮೆವರ ಪೊಸೊನ್ ಮಂಗಲ್ಯ ಸಮರಣೆ ಸಂಕಪಾಲ ರಾಜಮಹಾವಿಹಾರೆ ಸಿಟಾಯಿ.

0: ರೈಟಿಗ್ ಮಟ್ಟ ಯಾಲು ಹುಡಿಕಾ ಕೇಕದು ಕೊರಕ ನಹದನ್ನೇ ಸದಿಯಾಗ ಲಕ್ಷಣ ಗೀರಶ್ಮಿ ಹಾಗೆ ಇನ್ ಯಾಲು ಹುಟಿಕಾ ಕತರೆ ಅದತ್ತ ಹಾಗೆ ನಿನ್ನ ಅಭಿವಾತ್ ಮತ ಕಿರಣ್ ಜಯವೇವ ಶರತ್ಚಂದ್ರ ಡಯಸ್ ಗಲೆ ಕಡೆ ರೈಗಮೈಂದ ತಮಾಯಿ ಮೆಸೇಜ್ ಗದಾಲತಿಯನ್ನಿ ಶರತ್ಚಂದ್ರ ಡಯಸ್ ಹೆಮ್ಮ ಕೀನ ಕೊಟ್ಟು ಸುಬ ದಹವಲಕ್ ಲಕ್ಷಣ ಗೀರಶ್ಮಿ ಅಭಿ ತಹನುವ ಲಸನ ಸಿಂಧು ಟಿಕಾ ದೆನ್ನ ಸ್ವಿಂಕೋ ಪಹೇ ಕಣುವೆ ಪುಂಚಿ ಬಂಡ ಆಯ್ತುಲು ಪೌಲೆ ಹೆಮೋಮ ಇನ್ನವ ಕಿಲ ಐ ಪುಂಚಿ ಬಂಡ ಕಿಯನ್ ಇವಾಗೇಮ ಸುಜಿತ್ ವಿಜಯ್ ಸೂರ್ಯ ಅಹಲಿಯ ಗೊಡ್ಡ ಇಂದಲ ಅವನ್ನ ಅಪಿಟ ಮೆಸೇಜ್ ದಾಲದೀನು ಇದಿಂಗ್ ಮೇ ಸುಜಿತ್ ವಿಜಯ್ ಸೂರ್ಯ ಮಹತ್ತೆಲ್ಲ ಬದ್ದಾನ್ಸಲ್ ಆಗ್ದೇನವಲು ಒಸೊನ್ ಪೋದಾಸ ಇವಾಗ ಬದ್ದಾನ್ಸಲ್ ನೇ ಹೆಮತೆ ನಮ್ಮ ರಟ ವಟೇಮ ದೀನವನೇ ಬದ್ದಾನ್ಸಲ್ ಭೀಮ ದಾನ್ಸಲ್ ಕೇಕ್ ಜಾತಿಯ ದಾನ್ಸಲ್ ನೇ ಲೋಕ ನಿಗಂ ಲೋಕ ಸಿತ್ತಿಯ ಮುಡ್ಡಿಂಗ್ ಕಾಡ ಹರಿ ಪೇನವನ ದಾನ್ಸಲ್ ದಾನ ದಿನ ಕಲಾಪ ಒಸೊನ್ ಕಲಾಪ ತೊರನ ಇವಾಗ ಸೆಲಸಿಲಿ ಸೆರಸಿಲಿ ತೀಯನ ಹಿಮ ದಾನ ಮಾನ ದಿನ ವಿನೋದಿಂಗ್ ಇಂದ ನೇದ ಹಿಮ ರಟಾಕ್ ಮೇ ಸಿತಿಯ ಮೇ ವೆನ ಕೊಹಿದ ತೀಯನ್ನೇ ಹರಿ ಸುಜಿತ್ ಮೆಸೇಜ್ ದಾಲದೇನೋ ಇಲ್ಲ ಬೇತ್ ದಾನ್ಸಲಾಗ ತೀನೋ ಇಲ್ಲ ಹರಿ ಐ ಥಿಂಗ್ ಇವಾಗ ರಟ ವಾಟೆ ಹಿಮ ದಾನ್ಸಲ್ ತೀನೋ ಇನ್ಕಮ್ ತೀನೋ ಹೆಟ ಒಸೊನ್ ಪುರಪಸಲೋಸಕ ಬಹೋದಿನಿ ಅಭಿತ್ ಸ್ವಾಧೀನ ರೂಪಾಯಿನಿ ಮಾಧ್ಯ ಜಾಲೆ ಒಬ್ಬ ವೆನುವೆನ್ ಪೊಹೆ ವೆಡಸಟಹನ್ ಗಣನಾವಕ್ ಸಂವಿಧಾನೀ ಕಲ್ಲತೀನೋ ಇದು ನೀಗಿರತ್ ಅಪಿ ಹೆಟ ದವಸ ಪುರಾಮ ಒಬ್ಬತ್ತಿಗೆ ಸಂಬಂಧವಿಲ್ಲ ನೇದ ಆಮಿಸ ಪೂಜಾ ಪ್ರತಿಪತ್ತಿ ಪೂಜಾ ವೆನುವೆನ್ ಪೆಲ್ಲಗೇನು ಅಪಿ ಏಗತ್ ಮತ ಕರಣ ಗಮಂಗ್ ತವ ಇನ್ನೂ ನಂಗೆ ಯಾರು ಇಕ್ಮಂಡ್ ಮೆಸೇಜ್ಗೆ ಅಕ್ತಿಯನ್ನ ಬಿಂದು ಐ ಹತಾಯ್ ಬಿಂದು ಐ ತುನಾಯ್ ಅನೋ ತುನಾಯ್ ಪಹಾಯ್ ಅನೋ ತುನಾಯ್ ಹತ್ರ ಇನ್ನ ತನಕಿಂದಲ್ಲ ಸಂಹಾರ ಬಿಟ್ಟು ಆಗಿ ಪಲವಿನ ಮೆಸೇಜ್ಗೆ ವೆನ್ನ ಬಿಡುವ ಹೇ ಬೈ ಆಪಿ ಅವತಾರಿನ್ನ ನಿಸ್ಸ ಇಕ್ಮಂಡ್ ಇಕ್ಮಂಡ್ ಮೆಸೇಜ್ ಕರನ್ ಅವಿನ್ವ ಹವಸ ಹತ್ರ ವೇಣು ಕಾಣಲ್ಲ ಖಡ ಗೀರಾಶ್ಮಿಯೇನ್
1: ಉಪಹಾರ

0: ಕಣ್ಣೆ
1: ಸ್ವಾಭಾವಿಕ ಗುಣೆಂಪಿರಿ ವಿಜಯ ಮಿರಿಸ್ಕೊಡು ತುನಪು ಹಾಕುಡು ಗಾಂಬಿರಿ ಸಹ ಹಾಕುಡು
2: ವೇದಿಕಾವೇ ಸಚಿವಿ ಅಧ್ಯಕ್ಷ ಲಕ್ಷ್ಮಣ್ ಗೀರಶ್ವರ.

0: ಉಪಯೋಗಿತ ಅನುಗ್ರಹ ಸೋನಾಲಿಕಾ ಟ್ರ್ಯಾಕ್ಟರೇಯ ದನ್ ದಿವಿನಪುರ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವೆತಿನ್ ಬಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿಬಿಸ್ನೆಸ್ ವೆತಿ ಸೋನಾಲಿಕಾ ಟ್ರ್ಯಾಕ್ಟರೇಯ
1: ಡೆಂಗು ಅದಿ ಅವಧಾನಮೇ ಕೋಟಿ ಪಹಕಟೆ ವೆಡಿ ಮದ್ರವ್ಯ ಕಡುನಾಯಕದಿ ಅತಡಂಗುವೇ ರಾಜ್ಯ ಪೊಸನೋತ್ಸವೇಟ ಅನುರಾಧಪುರಯ ಸೂದಾನಮಿನ್ ವೆನಿಸುವೆಲಾವೆ ಭೂಕಂಪನೆಯನ್ ಎಕ್ದಹಸಾರಸಿಯಕಟ ಅಧಿಕ ಪೆರಿಸಾಕ್ ಜೀವಿತಾಕ್ಷೇಟ
2: ಲಕ್ಕಂಡ ಪ್ರವೃತ್ತಿ ಸ್ವಸಹಾಯ ಥಿಯೇಟರ್ ಬಲಪುರತ್ವನ್ನ

0: ಉತ್ಕರ್ಷೆಯ
1: ಆದರಣೀಯ ಆದರಣೀಯ ಜ್ಯೋತಿ ಜ್ಯೋತಿ.
2: ರಾತ್ರಿ 7:53 ಹೆಂಗೀಮಕ ಜೀವತ್ ಕರವನ್ನ ಹೆಂಬಿ ಹೆಂಗೀಮಕ ಯಥಾರ್ಥೆಯ ಹದವತರ ದೆನವಿನ ಹಂಡ ಆದರಣೀಯ ಜ್ಯೋತಿಗೆ ಹಂಡ ಏ ಹಣಿನ್ ಕೊಯ್ ತರನ್ನಂಗ್ ಹದವತ್ ಸನಸಾರಂದ ಏ ಮನೆ ಇದೆ ಹರ ಇದಿ ಅಭಿ ಅನ್ನ ಹದನ್ನೇ ರದಾ ಆಡು ಪೆತ್ತಡ ಐಬೋವನ್
3: ಐಬೋನ್ ಮಾತ್ರ
2: ಕೋಮದ ಜೀವಿತ ಸತುಟಿನ ಸನೀಪ ಇನ್ನು ಅನೇದ ರಾಜಕಾರಿ ಕರಣ
3: ಗಮನ್ನೇದು
2: ನಮ್ದಿಗ ಕೇಮು
3: ಲಕ್ಷ್ಮಣ್ ಗಲಗಮ ಪದ್ಮಕಾಂತಿ ಮದನಾಯಕ ಮಾತ್ರೆ ಕುಮಾರಿ ಎರಮುದಿಗೊಲ್ಲ ಪಲ್ಲಳಿ ನಯನಿ ನಂಜಿತ್ ಮಾತ್ರ ಕಿಲ್ಲು ಹೋಟೆಲ್ ಸಿಎಲ್ ಎಡಕರ್ಣ ರಾಜಕಾರಿ ಕರ್ಣ ಸಿಎಲ್ ಮದಿನ ಮುಖ್ಯಮಿನ್ ದಿಶಾನಾಯಕ ಅಯ್ಯ ತಲವಿನ್ ಸುಭಾಷಿಣಿ ಮಂದಿರ ಹಸಿಕ ಪುತ ಗೆದ್ರಿಗದನ ರೂಪವತಿ ರೋಹಿಣಿ ಕಮಲ್ ತಿಟ್ಟಿಯನ್ ಗುಣರತ್ನ ಕುಮಾರಿ ದಂಗೋಜಿನ್ ಸಂದೂನ್ ಪ್ರಭಾತ್ ದಮದನಿಯ ಭಯನಾರ್ಜನ್ಗೆ ದೇವತೋಟ ನಿಮಲ್ ಮತ್ತೆಗೌಡ ಅನಿಲ್ ಮೆಂಡಿ ಸಾಧಾರಣ ಪಾಸಲ್ ಮಾವತ್ ಪಂಸಲ ಪಾರಂಗ್ ಎಕತುವನ್ನ ಭೋಜನಿ ಅಕ್ಕನ್ ಜ್ಞಾನದಿರಕ ಅಯ್ಯ ಏ ಸಂಗಮ ಇಂಬುಲ್ ದಸ್ತವಟಿಂಗ್ ಎಕತುವನ್ನ ನಿಮಲ್ ಅಯ್ಯ ಕಿರಾನಿ ಅಕ್ಕತ್ ಬಿ ಎಲ್ ರಥಾವಡನ ಎಕತುವನ್ನವ ಸುಭದ್ರ ಅಕ್ಕ ನಿಮಳು ಲಕ್ಮಾಳು ಏ ಸಂಗಮ ಕಳುತರ ಬೋಮಲಿ ಎಕತುವನ್ನ ಸಿಯಾರತ್ನ ಮಹತ್ಯಾತ್ಲು ಸಿಯಲ್ಮಂದಿರ ಎಕತುವನ್ನ ಅಲವೇನ್ ಸುಭಾಷಿ ನಿಮ್ ಮಂದಿರ ಬೋಮಿತ್ಯುತಿ
2: ಜ್ಯೋತಿಮತ್ ರಾತ್ರಿಯ ಕೇವಲ ಪರಿಸಮರ ರಾಜಕಾರಿ ಕರ್ತಿದ್ದು ಕರಗನ್ನೋ ನಮ್
3: ಅನಿವಾರ್ಯ ಮಹತ್ಯ ರಾಜಕಾರಿ ಕರಗಣ ಅನಿವಾರ್ಯ ರಾಜಕಾರಿ ಅಕುತಮ ಕರ್ಮ
2: ಇದಿಂಗಿನ ಆಯ್ ದವಸಕ ಮೇ ಆದರೆ ವೇದಾಗನ್ನ ಅಪಿಟ ಕಥಾ ಕರನ್ನ ಜ್ಯೋತಿಮತ್ ರಾತ್ರಿಯ ಕೇವಾ ಇದಿಂಗ್ ಅಂದೇಕಾಯಿ ಮಾಮ ಕಿಯಾನೆ ನಿರಂತರೇನ್ ಮನೆಯ ದೆಮುನದೇ ಉನ ತಬಿ ಕೊಯ್ ಕಟಿಯೊತ್ತಿ ನೀಲ ಹಿಟಿಯತ್ತಿ ದಿಂಗ್ ಆದರಣೀಯ ಜ್ಯೋತಿಮನಂಗ್ ಇದಿಂಗ್ ಅಪಿಟ ಮೇ ವೇಳಾಡ ಮದಕ್ ಕರನ್ನ ಬೆಹನೆ ಎಮ ಕಿಲಾ ವಿ ಚಟ್ಟಕ ಬೆತ್ರ ತಮ ಯನದನ್ನ ತಾಮ ಮೆಸೇಜ್ ಗ ಕೇಬುನೆ ದಿಯಾಲೋನ ತಾಮ ಮದಕ್ ಕರನ್ನ ಬಿಂದು ಹತ ಬಿಂದು ಐ ತುನಾಯ್ ಅನು ತುನಾಯ್ ಪಹ ಅನು ತುನಾಯ್ ಹತ ಬಿಂದು ಹತ ಬಿಂದು ಐ ತುನಾಯ್ ಅನು ತುನಾಯ್ ಪಹ ಅನು ತುನಾಯ್ ಹತ ದನ್ ತಮೈ ಮೆಸೇಜ್ ಗ ಕೇವನ್ ಹೊಂದಮ ವೇಳಾವ ಚಟ್ಟಕ ಬೆತ್ರ ತಮ ಯನದನ್ನ ಪುತೇ ಲಸ್ಸನ ಜ್ಯೋತಿ ಗೀಕಡ ಮಾವತ್ ಎಕತು ಕರ ಗನ್ನ ಕಿಲಾ ತಮ ಅಪಿಟ ಸಿಲ್ವಾ ಟೀಚರ್ ಮೆಸೇಜ್ ಗ ದಾ ದಿನುನ್ನ ಸಿಲ್ವಾ ಟೀಚರ್ ವಾಗೆ ಮೆಸೇಜ್ ಗ ತಮ ಅಪಿ ಏ ವಿದಿರ ಕಿವ್ವೆ ಜ್ಯೋತಿಮತ್ ರಾತ್ರಿಯ ಕೇವ ಅಪಿ ಯನದನ್ನ ಬುಲತ್ ಕೊಡು ಪಿಟಿ ಪುತಾ ಸಜಿತಗೆ ಮೆಸೇಜ್ ಗ ನೇದಮಿ ಅಮ್ಮ ರೇಣುಕ ದಮಯಂತಿ ತಾತ ನಿಮಲ್ ಶೇಖರ ಸುಧುಪುತಾ ಸಜಿತ್ ಕಂಡು ಲಸ್ಸನ ಗೀತೆ ಅಪಿಟ ಮೆಸೇಜ್ ಗೆ ದಿನ ತಿಂಗ್ ಪೌಲ್ ಹೆಮೋಮ್ ಅಪಿ ಆದರೆ ಇಂಕತು ಕೊರಗಮ್ಮ ಆದರಣೀಯ ಜ್ಯೋತಿ ಈಲಂಗ ಲಸ್ಸನ ಗೀತೆ ಅರ ತಮುಳ ಬೆತ್ತರೆಯನ್ನೇ ಅತಾದಿ ಬೆದ್ದಿ ವೈನ್ ತಮೈ ಮೆಸೇಜ್ಗೆ ಅಮ್ಮ ರೇಣುಕ ಅಯ್ಯ ಇವಾಗೆ ಮ ಅಕ್ಕ ಅಚ್ಚಿ ಅನು ನೂರ ಲೊಕ್ಕು ಅಮ್ಮಲ ಅಕ್ಕಲ ಹೆಮೋಮ್ ಎಕತು ಕರಗೇನ ಲಸ್ಸನ ಗೀತೆ ಅಕ್ಕ ಹಾಮು ಶುಭ ಜ್ಯೋತಿ ರಾತ್ರಿ ಅಕ್ಕವೇ ವಾಗಿ ಅದ ಮೆಸೇಜ್ ಗೆ ದೀನಿ ತಿಂಗ್ ಒನ್ನ ಇಲ್ಲಂಗ ದವಸೆ ಮೆಸೇಜ್ ಗೆ ವಾದಿ ನಮ್ ಟಿಗ ತಿವ್ರ ಲಸ್ಸನ ಏನೇ ಇದೆ ಉಕ್ಕುವೆಲೆ ಗಲ್ವೆ ಜಯಂತ್ ಎಲ್ಲವಲು ಕಡೆ ಇದಲ ಮೇಲ ಮೇ ಮೆಸೇಜ್ ಗೆ ಬನ್ನಿ ಪಹನ್ ದಹಸಕ್ ದಲ್ಲುವತ್ ಹದೇ ಅದುರ ನಿವೆನ್ನೇ ಕರುಣಾವೇ ಆಲೋಕೇನ್ಮೈ ಸಂದ ಇಲಿಯತ್ ಅದ ವೆನದಟ ವಡಾ ಸನ್ಸುನ್ವ ಬಿಮವೇಟೈ ಪುದುಗುಣ ಸಿಹಿಕರಣ ಮನಸಕ್ ಸನಸನ್ನಟ ಪಿಬಿನ ಮಲ್ ಸುವಂದ ಅತರಿನ್ ಪಿರಿತ್ ಹಂಡ ಗಲಾ ಎನವಿಟ ಸಿತ್ತುಲೋಪದಿನ ನಿಹಂಡ ಭಾವ ಜೀವಿತಿಯ ಲವಿನ ಅಗನಾಮ ದಾಯಾದೆಯಾಯ್ ಜ್ಯೋತಿರಯ ಕಿಯನ್ನೇ ಪಹಲ್ ದನ್ವನ ರಯಕ್ ವಿತರಕ್ ನೊವೆಯ್ ಅಂದುರ ದೂರು ಕರಗಿನ ಅನ್ ಅಯಟ ಆಲೋಕಯಕ್ ಫಿನ್ನಟ ಅದಿತನ್ ಕರುಣ ಪಿನ್ ಬರರಯಕ್ ಉಕ್ಕುವೆಲ ಗಲ್ಲವೆ ಜಯಂತ್ ಎರಡು ಕಡೆ ಮೆಸೇಜ್ ಗೆ ಹೇಳ್ತೀನಿ ದತ್ತನ ಜ್ಯೋತಿರಾತ್ರಿ ಅಹನ ಗಮನ್ ಜಯಂತ್ ಚಾರಿಕಾ ಗಿಮ್ಹಾನ್ ಶೆಹರಾಲ ಇವಾಗೆ ಸುನಿಲ್ ಸರತ್ನ್ ಪೊಂಚಿ ಅಯ್ಯ ಮೆದ್ದಮಿ ಇವಾಗೆ ಹಸಿತ ಲಕ್ಷ್ಮಣ್ ಇವಾಗೆ ನುವನ್ ನುವನ್ ಪುತುನೇದ ಅಮಿಲ ರುವನ್ ಕುಮಾರ ಹೆಮೋಮ ಕಡೆ ಹೆಮೋಮ ಮೇಲಾ ಮೇಲ ಜ್ಯೋತಿರಾತ್ರಿ ಅಹನವ ಶಿವ ದಿನಾರಮ ಸಾಮಿಯ ಸೆತ ಸೆನಸಿ ಮುದಾವಿವಾಗಿ ಮೆಸೇಜ್ ಗೆ ಹೇಳ್ತೀನಿ ಅತ್ರಮ ಜ್ಯೋತಿರಾತ್ರಿ ಕಿಯನ್ನೇ ಪಹಾಂದಾಲ ರಯಾಕ್ ವಿತರಕ್ ನೆಮೆಯ್ ಅಂದರ ದುರು ಕರಗಿನ ಅನ್ ಅಯಟ ಆಲೋಕಯ ಕಿಯನ ರಯಾಕ್ ಜ್ಯೋತಿಯ ಕಿಯನ್ನೆಮ ಏಕ ತಮಾಯಿ ಏ ಆದರೆ ಆದರಣೀಯ ಜ್ಯೋತಿಗೆ ವ್ಯಕ್ತಿ ಮೇರೈ ಆಲೋಕ್ಯವಾಗಿ ಮುಬಿ ಜೀವಿತರ ತಾಲೋಕ್ಯ ಗಿನ ರಾತ್ರಿ ತಮಾಯಿ ಜ್ಯೋತಿರಾತ್ರಿ ಕಿಯನ್ನೇ ಇತಿ ಮೇ ಆದರೆ ವಿಂದಗಮ ಮೇ ಆದರೆ ಆದರಣೀಯ ಜ್ಯೋತಿಗೆ

0: ಮನೆ ಸಿದ್ಧನೇ ಮನೆ ಉತುಪನೆ
1: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸೆನಸುರಾತ ರಾತ್ರಿ ನವೇಟ.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣ ಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವ ತಲೇಮ ಬುದ್ಧಾಜ್ಞಾ ಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜ್ಜಾಯನ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೆ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಕಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇಟ ಎಲಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದ್ಯ ಸ್ಥಿತಿನ್ ಸಜ್ಜಾನ್ಯ ಕರುಣ್ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿನ್ ವಹನ್ಸ.